ಶ್ರೀರಾಮ ಸಮರ್ಥ. ಸಗುಣ ಭಕ್ತಿ. ಸರ್ವಾಂಭೂತಿ ಭಗವಂತ ಆಹೆ ಯಾಚಿ ಖಾತ್ರಿ ಪಟಾಯಚ್ಯ ಆಧಿ ತೋ ಮಾಝ್ಯಾತ ಆಹೆ ಹೆ ಪಟ್ಲೆ ಪಾಹಿಜೆ. ಸೋನ್ಯಾಚಾ ದಾಗಿನಾ ಮಲಾ ಸೋನೆ ಭೇಟವಾ ಅಸೆ ಮನತ್ ನಾಹಿ, ತ್ಯಾಚಪ್ರಮಾಣೆ ಮಲಾ ಭಗವಂತ ಬಾಹೆರೂನ್ ಕುಠೂನ್ ಭೇಟಾಯಚ ಆಹೆ ಅಸೆ ನಾಹಿ ಸಮಜು. ತೋ ಆಪಲೆ ಜವಳಚ ಆಹೆ. ಮನುಷ್ಯ ಬೋಲ್ತೋ ತಸಾ ಜರ್ ವಾಗಲಾ ತರ್ ತ್ಯಾಲಾ ತ್ಯಾಚಿ ಪ್ರಚಿತಿ ಆಲ್ಯಾಶಿವಾಯ ರಾಹಣಾರ ನಾಹಿ. ಮೀ ಕುಣಾಚ ಆಹೆ ಹೆ ಜರ್ ಜಾಣಲೆ ತರ್ ಮೀ ಕೋಣ ಹೆ ಕಳಾಯಲಾ ವೇಳ ಲಾಗಾಯಲಾ ನಕೋ. ಸತ್ಸಮಾಗಮ ಕೇಲಾ ಮಂಜೆ ಮೀ ಕೋಣ ಹೆ ಕಳ್ತೆ. ಸಾಕ್ಷಿ ರೂಪಾನೆ ನಟಲೆಲಾ ಜೋ ಮೀ ತ್ಯಾಲಾ ಪಾಹಯಲಾ ಜಂಗಲಾತ್ ಜಾಯಲಾ ನಕೋ. ಮಾಝೆ ಪಣ ಸೋಡಾವೆ ಮಂಜೆ ಮೀಚಾ ಬೋಧ ಹೋತೋ. ಭಗವಂತ ಚೋಹೋಕಡೆ ಭರಲೇಲಾ ಆಹೆ ಅಸೆ ಆಪಣ ನುಸ್ತೆ ತೋಂಡಾನೆ ಮಂತೋ, ಪಣ ತ್ಯಾಪ್ರಮಾಣೆ ವಾಗತ್ ನಾಹಿ ಹೆ ಆಪಲೆ ಮೂಲ ಚುಕ್ತೆ. ಭಗವಂತ ಮಾಝ್ಯಾತ ಆಹೆ ತಸಾಸ್ ತೋ ದುಸರ್ಯಾತಹೀ ಆಹೆ ಹೆ ಆಪಣ ಸೋಯಿಸ್ಕರಪಣೆ ವಿಸರುನ್ ಜಾತೋ. ಜಸಾ ಖೋಲಿತ್ಲಾ ದಿವಾ ಪ್ರಕಾಶಾನೆ ಸರ್ವ ಖೋಲಿ ವ್ಯಾಪುನ್ ಟಾಕ್ತೋ, ತಸೆ ಹೆ ಸರ್ವ ಜಗ ಭಗವಂತಾನೆ ವ್ಯಾಪುನ್ ಟಾಕಲೆ ಆಹೆ. ಮೀ ಕರ್ತಾ ನಸೂನ್ ರಾಮ್ ಕರ್ತಾ ಆಹೆ ಹೆ ಮಟ್ಲೆ ಮಂಜೆ ತ್ಯಾತ್ ಸರ್ವ ಆಲೆ. ಪೋಷಾಕ ನಿರ್ನಿರಾಳೆ ಕೇಲೆ ತರಿ ಮನುಷ್ಯ ಹಾ ಏಕಚ ಅಸ್ತೋ. ಸನ್ಯಾಸ ಹಾ ಮನಾಚಾ ಅಸ್ತೋ, ಪೋಷಾಕಾಚಾ ನಸ್ತೋ. ಮನವರ್ ಕಶಾಚಾಚ ಪರಿಣಾಮ ಹೋಊ ನ ದೇಣೆ ಹಾಚ ಸನ್ಯಾಸ. ಸಗುಣ ಭಕ್ತಿ ಕರಾವಿ, ಭಕ್ತಿನೆ ನಾಮ ಘ್ಯಾವೆ, ನಾಮಾತ್ ಭಗವಂತ ಆಹೆ ಅಸೆ ಜಾಣಾವೆ ಆಣಿ ಭಗವಂತಾಚೆ ಹೋನ್ ರಹಾವೆ, ಹಾಚ ಪರಮಾರ್ಥಾಚಾ ಸುಲಭ ಮಾರ್ಗ ಆಹೆ. ಸಾಧೂ ಸಂತಾನೀ ಅತಿಶಯ ಪರಿಶ್ರಮ ಘೇವನ್ ಆಣಿ ಸ್ವತಃ ಅನುಭವ ಘೇವನ್ ಹಾ ಮಾರ್ಗ ಆಪಲ್ಯಾಲಾ ದಾಖವೂನ್ ದಿಲಾಯ. ಆಪಲೆ ಜ್ಯಾಚ್ಯಾಶಿ ಸಾಮ್ಯ ಆಹೆ ತ್ಯಾಚ್ಯಾಶಿ ಆಪಲಿ ಮೈತ್ರಿ ಜಮತೆ. ಆಪಣ ದೇಹಿ ಅಸಲ್ಯಾಮುಳೆ ಆಜ ಆಪಲಾ ದೇವಹೀ ಆಪಲ್ಯಾಸಾರಖಾಚ ಪಣ ತ್ಯಾಚ್ಯಾಹೀ ಪಲೀಕಡೆ ಅಸಣಾರಾ ಅಸಾ ಪಾಹಿಜೆ. ಅಶಾ ಪ್ರಕಾರಚಾ ದೇವ ಮ್ಹಣಜೆ ಸಗುಣ ಮೂರ್ತಿ ಹೋಯ. ಲಹಾನ್ ಮುಲ್ಗಾ ಎಖಾದ್ಯಾ ವಸ್ತುಸಾಠಿ ಹಟ್ಟ ಕರೂ ಲಾಗಲಾ ಕಿ ಆಪಣ ತ್ಯಾಚ್ಯಾ ಪುಢೆ ತ್ಯಾ ವಸ್ತುಸಾರಖ್ಯಾ ಇತರ ಪಣ ಬಾಧಕ ನಸಣಾರ್ಯಾ ವಸ್ತು ಟಾಕ್ತೋ, ತ್ಯಾಚಪ್ರಮಾಣೆ ಸಗುಣೋಪಾಸನೆಚಾ ಪರಿಣಾಮ ಹೋತೋ. ದೃಶ್ಯ ವಸ್ತೂಂವರ ಆಪಲೆ ಪ್ರೇಮ ಆಹೆ, ಜೆ ದಿಸ್ತೆ ತೇಚ ಸುಖಾಚೆ ಆಹೆ ಅಸೆ ಆಪಲ್ಯಾಲಾ ಆಜ ವಾಟ್ತೆ. ಮ್ಹಣೂನ್ ಆಪಣಚ ಆಪಲ್ಯಾ ಕಲ್ಪನೆನೆ ಭಗವಂತಾಲಾ ಸಗುಣ ಬನವಲಾ ಆಣಿ ತ್ಯಾಚಿ ಉಪಾಸನಾ ಕೇಲೀ. आपली बुद्धी निश्चयात्मक होण्यात या उपासनेचा शेवट होईल. आग्रह आणि प्रेम फक्त एका भगवंताच्या ध्येयाबद्दल असावे, इतर ध्येय असावीत पण त्यांचा आग्रह नसावा. प्रपंचामध्ये व्यवहार होत असताना भगवंतापासून जेव्हा वृत्ती हलत नाही तेव्हा तिला सहज समाधी असे म्हणतात. सहजपणाने जगणे म्हणजे सहजपणातून वेगळे न राहणे हीच सहज समाधी होय. राम सर्व करतो आणि राम माझा दाता आहे ही भावना ज्याची स्थिर झाली त्याच्यावर भगवंताची कृपा झाली असे समजावे. त्याच्या जन्माचे सार्थक झाले हे सांगणे नकोच. आजचे बोधवचन. नाम घेताना स्वतःचा विसर पडणे ही सर्वोत्कृष्ट समाधी होय. नामात स्वतःला विसरणे शिकावे. जानकी जीवन स्मरण.